ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ ನಾ ಕತಗ ದಿಗ ಟಕ ದಿಗ

ಧಾತಿ ದಾಗ ತೀನಾಗಿನ ತಾ ತಿರುಗಿಡದಾಗ ತಿರುಗಿಡದಾಗ ತೀನಾಗಿನ ಧಾತಿಗಿನ್ನ ಧಾತಿ ದರೆ

ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ ಕಟ್ಟಿಗೆ ತಗದ್ದೆ

ಆ ಗಣದ ಗದನ ಗತ ಗತ ಗದನ ದ ಗತ ತಕಟ ದನ ಗಣದ ಗದನ ಗಣದ ತಕಟ ತಕಟ ದನ ಗಣದ ಗದನ ಗಣದ ಕತ ದ ಕತ ದ ಗಣದ ಗದನ ಗತ ಗತ ಗದನ ದ ಗತ ತಕಟ ದನ ಗಣದ ಗದನ ಗಣದ ತಕಟ ತಕಟ ದನ ಗಣದ ಗದನ ಗಣದ ಕತ ದ ಕತ ದ ಕತ ದ ಗಣದ ಗದನ ಗತ ಗತ ಗದನ ದ ಗತ ತಕಟ ದನ ಗಣದ ಗದನ ಗಣದ ತಕಟ ತಕಟ ದನ ಗಣದ ಗದನ ಕತ ದ ಕತ ದ ಕತ ದ ಗಣದ ಗದನ ಗತ ಗತ ಗದನ ದ ಗತ ತಕಟ ದನ ಗಣದ ಗದನ ಗಣದ